0: ದೇನೆ ಆಲ್ಯಾಲ ಹೋತ
1: ಅನಕ ಹೋಯ್ತು ದೇನದಲ್ಲಿ ರಾಗಾಲ ಮರ್ತಂಡಲ ತ್ಯಾವಿಳಲ
0: ಬೋಲು ತುದಿ ತುಕಾರಾಮ ಮಹಾರಾಜಲ
1: ಐ ಬೋಲ್ತು ದಿ ದೇವಿಳಲ
0: ಅರೆ ತುಕಾರಾಮ
1: ಕೈ ಹೋಗ ದೇವ
0: ಈ ಅಬಗಲೆ ಸೋ ಬಂದ್ ಕರ್
1: ಬಂದ್ ಕರ್ ಬಂದ್ ಕರ್ ಮಂಜಿ ಬಂದ್ ಕರ್
0: ಆ ಹೇಳಲ ಹೇ ದರೆ ಅಬಗವಾನೆ ಲೇಲೆ ತರ್ ತುಕಾರಾಮ ಮಹಾರಾಜ ಅಬಗವಾನೆ ಮಂಜಿ ಪಾಚವಾ ವೇದ ಹೇ ಬರ್ಕ
1: ಅನಾಗ ದಿ ದೇವಿಳಲ
0: అగ్ని
1: భగవాన్ని
0: ఘేవచ్చిన
1: తక్కువ.

ಯಮುನೆ ಚ ಕಟ ವರ ಕಿಸನ್ ಬುರಲಿ ಧರ ಕುಣಿ ಮನೆಗಿರಿ ಧರ ನರ ವರ ನಟವ ಕುಂಜವನಿ ಕೇಳ ತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿನ್ಗಾರ್ ಅಲಿ ಚನನನ ನಾಥತ ಉಡುವಿ ಬಹಾರ್ ಇತಿ ಅಲ ಗೋಪ ಗೋಪಿಕಾ ಕನಯ್ಯಾ ಸಖ ಹೇಳ ತೋ ರಾಧ ಸಖೀಲ ಕಸ ಕಸ ಕಸ ಕಸ.